0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗಜಮುಖನೇ ಸಿದ್ದಿದಾಯಕನೇ ಮಧ್ವೀಶ್ ವಿಠಲದಾಸರ ರಚನೆ, ಹಾಡಿದ್ದಾರೆ ಎಂ ವೆಂಕಟೇಶ್ ಕುಮಾರ್. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ದ ಬಿಗಿನಿಂಗ್ ಗಜಮುಖನೇ ಸಿದ್ದಿದಾಯಕನೇ, ಸಂಗ್ ಬೈ ಎಂ ವೆಂಕಟೇಶ್ ಕುಮಾರ್, ರಿಟನ್ ಬೈ ಮಧ್ವೀಶ್ ವಿಠಲದಾಸ.

ಎಂಎಲ್ ವಸಂತಕುಮಾರಿ ಅವರ ದನಿಯಲ್ಲಿ ಪುರಂದರದಾಸರ ರಚನೆ ಜಯ ಜಯ ಜಯ ಜಾನಕಿ ಕಾಂತ. ನೌ ಎಂಎಲ್ ವಸಂತಕುಮಾರಿ ಪ್ರೆಸೆಂಟ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ ಜಯ ಜಯ ಜಯ ಜಾನಕಿ ಕಾಂತ.

ಏನು ಧನ್ಯಳೋ ಲಕುಮಿ ಪುರಂದರದಾಸರ ಈ ರಚನೆ ಹಾಡಿದ್ದಾರೆ ಎಂಎಸ್ ಶೀಲಾ. ನೌ ಅ ಕಂಪೋಸಿಷನ್ ಆಫ್ ಪುರಂದರದಾಸ ಸಾಂಗ್ ಬೈ ಎಂಎಸ್ ಶೀಲಾ. ಏನು ಧನ್ಯಳೋ ಲಕುಮಿ.

ಸಾಗಿ ಬಂದೆ ಪ್ರಭುವೆ, ವಿಠಲೇಶ್ವರ ರಚನೆ, ಹಾಡಿದರೆ ವಿನಾಯಕ ತೊರ್ವಿ. ಸಾಗಿ ಬಂದೆ ಪ್ರಭುವೆ, ರಿಟನ್ ಬೈ ವಿಠಲೇಶ, ಸಂಗ್ ಬೈ ವಿನಾಯಕ ತೊರ್ವಿ.

ಸೂರ್ಯನುದಯ ತಾವರೆಗೆ ಅವಚನ ರಿಟನ್ ಬೈ ಬಸವಣ್ಣ ಸಂಗ್ ಬೈ ಶ್ಯಾಮಲಾಜಿ ಭಾವೆ. ನೌ ಶ್ಯಾಮಲಾಜಿ ಭಾವೆ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಬಸವಣ್ಣ ಸೂರ್ಯನುದಯ ತಾವರೆಗೆ.

ಎಂ ವೆಂಕಟೇಶ್ ಕುಮಾರ್ ನೌ ಪ್ರೆಸೆಂಟ್ ನಂಬಿದೆ ನಿನ್ನ ಪಾದ, ರಿಟನ್ ಬೈ ಮುದ್ಗಲ್ ದೇಶದಾಸರು. ನಂಬಿದೆ ನಿನ್ನ ಪಾದ, ರಿಟನ್ ಬೈ ಮುದ್ಗಲ್ ಶೇಷದಾಸ, ಸಾಂಗ್ ಬೈ ಎಂ ವೆಂಕಟೇಶ್ ಕುಮಾರ್.

0: ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಪಿಎಸ್ ವಸಂತ, ಭಾಗವಹಿಸುವ ವಿದ್ಯಾರ್ಥಿನಿ ವೀಣಾ ಮೋಹನ್.
2: ನಮಸ್ಕಾರ ಮ್ಯಾಮ್.
3: ಕಳೆದ ತರಗತಿನಲ್ಲಿ ಏನ್ ಪಾಠ ಆಗಿತ್ತು ವೀಣಾ?
2: ಮ್ಯಾಮ್, ಕೃತಿಯ ಪಲ್ಲವಿ ಭಾಗವನ್ನು ಹೇಳ್ಕೊಟ್ಟಿದ್ರಿ, ಭೈರವಿ ರಾಗ ಕೃತಿಯ ಪಲ್ಲವಿ ಭಾಗ.
3: ಒಂದ್ಸಲಿ ಹಾಡ್ಬಿಡಿ, ಒಂದೊಂದು ಸಂಗತಿನೂ ಎರಡೆರಡು ಸಲ ಹಾಡ್ಕೊಂಡು ಬರೋಣ.

ಪ ಅಲ್ಲಿಗೆ ಇನ್ನೊಂದ ಬರ್ತ ಸನಿ ದ ಪ ದ ಪ ದ ಮ ಅಲ್ಲಿವರೆಗೂ ಮಧ್ಯಮ ಕಾಲ ಪ ದ ನಿ ಸ ಸ ಕಾಲದಲ್ಲಿ ಬರುತ್ತೆ ದನಿ ಸ ಸ ದನಿ ಮಧ್ಯಮ ಕಾಲ ಸ ಸ ಕಾಲದಲ್ಲಿ ಬರುತ್ತೆ ದನಿ ಸ ರೇ ಸ ಸನಿ ದ ಪ ದನಿ ಸ ರೀ ಸ ಸನಿ ದ ಮಧ್ಯಮ ಕಾಲ ಪ ಅನ್ನೋದು ಕಾಲದಲ್ಲಿ ಎರಡಕ್ಷರ ಇದೆ ಇವಾಗ ಸಾಹಿತ್ಯ ನೋಡೋಣ

0: ಸರಿ ದ ಬ ದ ಬ ದ ಮ
1: ಮ ಬ ದ ನಿ ಸ ನಿ ದ ಪ ದ ಬ ದ ಮ
0: ಎಲ್ಲ ಮಧ್ಯಮ ಕಾಲದಲ್ಲಿ ಬರುತ್ತೆ.
2: ಹಾ,
0: ಇದು ಒಂದು ಆವರ್ತ ಬರುತ್ತೆ.
2: ಹಾ,
0: ಪ ಮ ಬ ದ ನಿ ದ ನಿ ಸ ನಿ ಸ
1: ಪ ಮ ಬ ದ ನಿ ದ ನಿ ಸ ನಿ ಸ
0: ಪ ಮ ಪ ದ ನಿ ದ ನಿ ಸ ನಿ ಸ ದ ನಿ ಸ ನಿ ಅನ್ನೋವರೆಗೆ ಮಧ್ಯಮ ಕಾಲ. ಸಾನು ಸ ಅನ್ನೋದು ಕಾಲದಲ್ಲಿ ಎರಡಕ್ಷರ ಬರುತ್ತೆ.
1: ಪ ಮ ಬ ದ ನಿ ದ ನಿ ಸ ನಿ ಸ ಪ ಮ ಬ ದ ನಿ ದ ನಿ ಸ ನಿ ಸ
0: ಮ ಬ ದ ನಿ ಸ ನಿ

0: ಇದಕ್ಕೆ ಸಾಹಿತ್ಯ.
1: ಹಿಂದಿನ
0: ಸಂಗತಿನಲ್ಲಿ ಲೇದ ಅಲ್ಲಿ ನಿಲ್ಸಿದ್ವಿ ಅಲ್ವಾ, ಲೇದ ಆ ಮಬದನಿ ಅಲ್ಲಿ ಮುಂದುವರ್ಸ್ತಾ

0: ಮುಂದಿನ ಸಂಗತಿ ಪ್ರೇಸಾಸನಿ
1: ಪ್ರೇಸಾಸನಿ
0: ದನಿ ಸರಿ ಸರಿ ರೇ ಸನಿ ದ ಪ ದನಿ ಸ
1: ದನಿ ಸರಿ ಸರಿ ರೇ ಸನಿ ದ ಪ ದನಿ ಸ
0: ಪ್ರೇಸಾಸನಿ ದನಿ ಸರಿ ಸರಿ ರೇ ಸನಿ ದ ಬ ದನಿ

0: ಮುಂದಿನ ಭಾಗನ ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ.
1: ಆಯ್ತು ಮ್ಯಾಮ್, ನಮಸ್ಕಾರ ಮ್ಯಾಮ್.
0: ನಮಸ್ಕಾರ. ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಪಿಎಸ್ ವಸಂತ, ಭಾಗವಹಿಸಿದ ವಿದ್ಯಾರ್ಥಿನಿ ವೀಣಾ ಮೋಹನ್. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್.
2: ಲಿಸನ್ ಟು ಹಿಂದೂಸ್ತಾನಿ ಶೆಹನಾಯ್ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ. ರಾಗ್ ನಟ ಭೈರವ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಾರುಬಿಹಾಗ್.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯ್ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಾರುಬಿಹಾಗ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯ್ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪವಾರ್ಟಿ.
2: ದಿಸ್ ಪ್ರೋಗ್ರಾಂ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಶಿಲ್ಪಾ ಶಶಿಧರ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಕೃಷ್ಣಮೂರ್ತಿ ಎಆರ್, ಮೃದಂಗ ಸಹಕಾರ ಬೆಂಗಳೂರು ರಾಮನಾಥ್. ಕಾರ್ಯಕ್ರಮದ ಆರಂಭದಲ್ಲಿ ಶಿಲ್ಪಾ ಶಶಿಧರ್ ಅವರ ಹಾಡುಗಾರಿಕೆಯಲ್ಲಿ ಗಂಗಾಧರ ಪೂರ್ವಿ ಕಲ್ಯಾಣಿ ರಾಗ ರೂಪಕ ತಾಳದಲ್ಲಿ ಕೇಳಿ ಮೈಸೂರು ಸದಾಶಿವರಾವ್ ಅವರ ರಚನೆಯನ್ನ.
1: ಡಿಯರ್ ಲಿಸ್ನರ್ಸ್, ವೆಲ್ಕಮ್ ಟು ದ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ದ ಪ್ರೋಗ್ರಾಂ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್, ವಿ ಬ್ರಿಂಗ್ ಯು ಅ ವೋಕಲ್ ರಿಸೈಟಲ್ ಬೈ ಶಿಲ್ಪಾ ಶಶಿಧರ್. ಶಿ ಇಸ್ ಅಕಂಪನಿಡ್ ಆನ್ ದ ವಯೋಲಿನ್ ಬೈ ಕೃಷ್ಣಮೂರ್ತಿ ಎಆರ್ ಅಂಡ್ ಆನ್ ದ ಮೃದಂಗಂ ಬೈ ಬೆಂಗಳೂರು ರಾಮನಾಥ್. ಇನ್ ದ ಬಿಗಿನಿಂಗ್ ಶಿಲ್ಪಾ ಶಶಿಧರ್ ಪ್ರೆಸೆನ್ಸ್ ಗಂಗಾಧರ ಇನ್ ರಾಗ ಪೂರ್ವಿ ಕಲ್ಯಾಣಿ ರೂಪಕ ತಾಳ ಕಂಪೋಸ್ಡ್ ಬೈ ಮೈಸೂರು ಸದಾಶಿವರಾವ್.

0: ಶಿಲ್ಪಾ ಶಶಿಧರ್ ಅವರ ಹಾಡುಗಾರಿಕೆಯಲ್ಲಿ ಮೈಸೂರು ಸದಾಶಿವರಾವ್ ಅವರ ರಚನೆಯನ್ನ ಇದುವರೆಗೂ ಆಲಿಸಿದಿರಿ. ಗಂಗಾಧರ ಪೂರ್ವಿ ಕಲ್ಯಾಣಿ ರಾಗ ರೂಪಕ ತಾಳದಲ್ಲಿ ಈ ಕೃತಿ ಇದುವರೆಗೂ ಮೂಡಿಬಂತು. ಇನ್ನೀಗ ತ್ಯಾಗರಾಜರ ರಚನೆ ರಾಗ ಸುಧಾರಸ ಆಂದೋಳಿಕ ರಾಗ ಆದಿತಾಳದಲ್ಲಿದೆ.
1: ಯು ಜಸ್ಟ್ ಹರ್ಡ್ ಮೈಸೂರು ಸದಾಶಿವರಾವ್ಸ್ ಕಾಂಪೋಸಿಷನ್ ಗಂಗಾಧರ ಇನ್ ರಾಗ ಪೂರ್ವಿ ಕಲ್ಯಾಣಿ ಸೆಟ್ಟು ರೂಪಕತಾಳ. ನೌ ಲೆಟ್ ಅಸ್ ಲಿಸನ್ ಟು ರಾಗ ಸುಧಾರಸ ರಾಗ್ ಆಂದೋಳಿಕ ಆದಿತಾಳ ಕಂಪೋಸ್ಡ್ ಬೈ ತ್ಯಾಗರಾಜ.

0: ರಂಗನಾಥನ ನೋಡುವ ಆಲಿಸಿದಿರಿ. ಇನ್ನೀಗ ಮಹಾಲಕ್ಷ್ಮಿ ಶಂಕರಾಭರಣರಾಗ ಮಿಶ್ರ ಛಾಪುತಾಳದಲ್ಲಿ ಕೇಳಿ ಪಾಪನಾಸಂ ಶಿವನ್ ಅವರ ಈ ಒಂದು ರಚನೆಯನ್ನ.
1: ಶಿಲ್ಪಾ ಶಶಿಧರ್ ಕನ್ಕ್ಲೂಡ್ಸ್ ಹರ್ ವೋಕಲ್ ರಿಸೈಟಲ್ ವಿತ್ ಎ ಕಾಂಪೋಸಿಷನ್ ಆಫ್ ಪಾಪನಾಸಂ ಶಿವನ್ ಮಹಾಲಕ್ಷ್ಮಿ ಇನ್ ರಾಗ್ ಶಂಕರಾಭರಣ ಸೆಟ್ ಟು ಮಿಶ್ರ ಛಾಪುತಾಳ.

0: ರಾಗ ಮಿಶ್ರಛಾಪುದಾಳದಲ್ಲಿ ಪಾಪನಾಸಂ ಶಿವನ್ ಅವರ ಕೃತಿಯನ್ನ ಆಲಿಸಿದರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಶಿಲ್ಪಾ ಶಶಿಧರ್ ಅವರ ಹಾಡುಗಾರಿಕೆಯನ್ನ ಆಸ್ವಾದಿಸಿದರೆ. ವಾಲಿನ್ ಸಹಕಾರ ಕೃಷ್ಣಮೂರ್ತಿ ಎಂಆರ್, ಮೃದಂಗ ಸಹಕಾರ ಬೆಂಗಳೂರು ರಾಮನಾಥ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಎ ವೋಕಲ್ ರಿಸೈಟಲ್ ಬೈ ಶಿಲ್ಪಾ ಶಶಿಧರ್. She was accompanied on the violin by Krishnamurthy AR and on the mridangam by Begaluru Ramanath. This classical music program is a contribution of Akashavani Bengaluru.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೇಖರ್ ಬೋರ್ಕರ್ ಅವರಿಂದ ಸರೋದ್ ವಾದನ ಕೇಳುವಿರಿ. ರಾಗ್ ಜೋಗಿಯಾ ಕಾಲಿಂಗ್ರ.
1: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಶ್ರೀ ಶೇಖರ್ ಬೋರ್ಕರ್. ರಾಗ್ ಜೋಗಿಯಾ ಕಾಲಿಂಗ್ರ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೇಖರ್ ಬೋರ್ಕರ್ ಅವರಿಂದ ಸರೋದ್ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಶಂಕರ್ ಕೌಡಿಮಟ್ಟಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಬೃಂದಾವನಿ ಸಾರಂಗ್.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಶ್ರೀ ಶೇಖರ್ ಬೋರ್ಕರ್. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಂಕರ್ ಕೌಡಿಮಟ್ಟಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಬೃಂದಾವನಿ ಸಾರಂಗ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೇಖರ್ ಬೋರ್ಕರ್ ಅವರಿಂದ ಸರೋದ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಂಕರ್ ಕೌಡಿಮಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಪಂಡಿತ್ ಶೇಖರ್ ಬೋರ್ಕರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಂಕರ್ ಕೌಡಿಮಟ್ಟಿ. ದಿಸ್ ಪ್ರೋಗ್ರಾಮ್ ವಾಸ್
2: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
3: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಎಂಸಿ ಜ್ಯೋತಿ ಅವರಿಂದ ವೀಣಾವಾದನ. ಪಕವಾದ್ಯದಲ್ಲಿ ಮೃದಂಗ ಸಹಕಾರ ಡಿಆರ್ ಚೇತನ್ ಮೂರ್ತಿ, ಘಟ ಎಸ್ಎನ್ ನಾರಾಯಣಮೂರ್ತಿ. ಮೊದಲಿಗೆ ಮುತುಸ್ವಾಮಿ ದೀಕ್ಷಿತರ ರಚನೆ ಸುರುಟಿ ರಾಗ ಆದಿತಾಳದಲ್ಲಿದೆ ಬಾಲಸುಬ್ರಹ್ಮಣ್ಯಂ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ಎಂಸಿ ಜ್ಯೋತಿ. ಶಿ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಡಿಆರ್ ಚೇತನ್ ಮೂರ್ತಿ, ಆನ್ ದ ಘಟಂ ಎಸ್ಎನ್ ನಾರಾಯಣಮೂರ್ತಿ. ಟು ಬಿಗಿನ್ ವಿತ್ ಬಾಲಸುಬ್ರಹ್ಮಣ್ಯಂ, ಕಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಸುರುಟಿ ರಾಗ ಆದಿತಾಳ.

ನೀ ದಯರಾದ ತ್ಯಾಗರಾಜರ ಕೃತಿ ವಸಂತ ಭೈರವಿರಾಗ ರೂಪಕತಾಳ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ವಸಂತ ಭೈರವಿರಾಗ ರೂಪಕತಾಳ. ನೀ ದಯರಾದ

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಸಿ ಜ್ಯೋತಿ ಅವರಿಂದ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರ ಡಿಆರ್ ಚೇತನ್ ಮೂರ್ತಿ, ಘಟ ಎಸ್ಎನ್ ನಾರಾಯಣಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಮುತ್ತಯ್ಯ ಭಾಗವತರ ಕೃತಿ ಕನ್ನಡ ರಾಗ ಆದಿತಾಳದಲ್ಲಿದೆ, ಅಪರಾಜಿತೆ. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರಿಸೈಟಲ್ ಬೈ ಎಂಸಿ ಜ್ಯೋತಿ. ಅಕಂಪನಿಸ್ ಆರ್ ಆನ್ ದ ಮೃದಂಗಂ ಡಿಆರ್ ಚೇತನ್ ಮೂರ್ತಿ, ಆನ್ ದ ಘಟಂ ಎಸ್ಎನ್ ನಾರಾಯಣಮೂರ್ತಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಲೆಟ್ ಅಸ್ ಲಿಸನ್ ಟು ಅ ಕಂಪೋಸಿಷನ್ ಆಫ್ ಮುತ್ತಯ್ಯ ಭಾಗವತರ್, ಅಪರಾಜಿತೆ, ಸೆಟ್ ಟು ಕನ್ನಡ ರಾಗ ಆದಿತಾಳ.

ವಲ್ಲಿನಾಯಕ ಮುತ್ತಯ್ಯ ಭಾಗವತರ ಮತ್ತೊಂದು ರಚನೆ ಷಣ್ಮುಖ ಪ್ರಿಯರಾಗ ಆದಿತಾಳ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಮುತ್ತಯ್ಯ ಭಾಗವತರ್ ಸೆಟ್ಟು ಷಣ್ಮುಖ ಪ್ರಿಯರಾಗ ಆದಿತಾಳ ವಲ್ಲಿನಾಯಕ.

ಇದುವರೆಗೂ ಎಂಸಿ ಜ್ಯೋತಿ ಅವರಿಂದ ವೀಣಾ ವಾದನ ಕೇಳಿದ್ರಿ. ಮೃದಂಗ ಸಹಕಾರ ನೀಡಿದವರು ಡಿಆರ್ ಚೇತನ್ ಮೂರ್ತಿ, ಘಟ ಎಸ್ ಎನ್ ನಾರಾಯಣ ಮೂರ್ತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Veena recital by MC Jyoti. She was accompanied on the mridangam by DR Chetan Murthy, on the ghatam S N Narayana Murthy. This program is a contribution of Akashvani Bengaluru. Anytime Indian music.